0: जो आवाज लगाई चोटी कर दूंगा।
1: ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ

0: ಚತುರ ನಾರ ಅಮ ಚೋಡಗಲಜೆ ಎಕ ಚತುರ ನಾರ ಅಮ ಪಕಡಕರಕ ಗಜೆ
1: ಮೇದೆ ಮನ್ ಕೆ ತ್ವಾರ ಎ ಭೂತ